ಕಾಮಿದಾತ ವಿದರಣ ವಿಗುಣ ಶರಣ್ಣ ಕಾಮಿದಾತ ವಿದರಣ ವಿಗುಣ ಶರಣ್ಣ ಕಾಮಿದಾತ ವಿದರಣ ವಿಗುಣ ಶರಣ ಕಾವ್ಯನ ಲಗಾಲಂಗಾರ ಭರಣ ಕಾಮಿದಾತ ವಿದರಣ ವಿಗುಣ ಶರಣ ಕಾವ್ಯನ ಲಗಾಲಂಗಾರ ಭರಣ ಭೂಮಿ ದಲಗ್ನಿ ವಾಯು ಗಗನ ಕಿರಣ ಬೋಧ ರೂಪ ನಿತ್ಯಾನಂದ ಕರಣ ಸ ನಿಗಮ ಪರಿಪವಮ ಮರಿರಿ ಪರಿಸ ಸರಿ ಗಮ ಪರಿ ಪವಮ ಮರಿರಿ ಸರಿಸ ಮಗಮ ಪರಿ ಪವಗ ಮರಿರಿ ಸರಿ ಸರಿ ಗಮ ಪಗಮ ಪಸಾರಿ ಪವರಿರಿ ಸರಿ ಸರಿ ಪಸರಿ ಪಮರಿ ಪಮರಿರಿ ಸರಿ ಗಮ ಪಸರಿ ಸರಿ ಸರಿ ಪಮರಿ ಸರಿ ಸರಿ ನಿ ಪಪಮ ಮರಿರಿ ಸರಿ ಸರಿ ಸಮಗ ಪಮರಿ ಪಸರಿ ಸಮರಿ ಸರಿ ಪರಿ ಸಾರಿ ಪವಗ